ಕೂತಿರ್ತೆ, ಪತಗೋಮೆಯಂ ಬಯಲಿನ ತಾಧೇ ಸೂದಿನಿ ಸರ್ಹುನಿ ತಲಹತ್ಯಂ ಅರೇಗಾ.